0: ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಂಪ್ರಭಾ ನಿರ್ವಿಧಿನಂ ಕುರು ಮೇ ದೇವ ಸರ್ವ ಕಾರ್ಯಶು ಸರ್ವದಾ ರುಬ್ರರು ಮಿಲ್ನೆ ಕಾ ಮೌಕಾ ನಹಿ ಮಿಲ್ ಪಾ ರಹಾ ಅತ ಶಬ್ದೋ ಸೆ ಅಪ್ನೋ ಕೋ ನಮನ್ ಕರ್ ಲೇತಾ ಹೂ ಪ್ರತ್ಯೇಕ ವ್ಯಕ್ತಿ ಕಿಸಿ ನ ಕಿಸಿ ರೂಪ ಮೇ ಶ್ರೇಷ್ಠ ಹೋತಾ ಹೇ ಇಸಿಲಿಯೇ ಆಪ್ಕಿ ಶ್ರೇಷ್ಠಾ ಕೋ ಹೃದಯ ಸೆ ನಮಸ್ಕಾರ ಕರ್ತಾ ಹೂ ಫಾಹುನ್ ರೇಡಿಯೋ ಕೆ ಸಭಿ ಸುನ್ನೆ ವಾಲೋ ಕೋ ಹಾರ್ದಿಕ್ ಸೆ ಅಭಿನಂದನ್ ಕರ್ತೆ ಹೂ ಔರ್ ಆಜ್ ಹಮ್ ಸಬ್ ಫಿರ್ ಏಕ್ ಬಾರ್ ಉಪಸ್ಥಿತ್ ಹೋ ಗಯೇ ಸ್ಟುಡಿಯೋ ಮೇ ದೆನ್ಹಾಗ್ ಶಹರ್ ಸೆ ಔರ್ ಜಾಕರ್ ಕೆ ನ್ಯೂಟನ್ ಸ್ಟ್ರಾತ್ 25 ಸೆ ಹಮಾರೆ ಆಜ್ ಸಾಥ್ ದೇ ರಹೆ ಹೇ ಬಬ್ಲಿ ಜಿ ಜೊ ಭಿ ಏಕ್ ಔರ್ ತಯಾರ್ ಹೋ ಚುಕೆ ಹೇ ಔರ್ ಹಮಾರಾ ಸಾಥಿ ಶಾಂತಾ ಜಿ ಜೊ ಫಕಾನ್ಸಿ ಸೆ ಸುರಿನಾಮ್ ಸೆ ಕಾರ್ಯಕ್ರಮ ಕೆ ಸುನ್ ರಹೆ ಹೇ ಔರ್ ರಾಜೇಂದರ್ ಜಿ ಜೊ ಮೌಸಮ್ ಇತನಾ ಸುಂದರ್ ಹೇ ಮೌಸಮ್ ಇತನಾ ಸುಂದರ್ ಹೇ ಜಹಾಂ ಕಿ ಹೊಲಾಂದ್ ದೇಶ್ ಮೇ ಕೈಕನ್ಹಾಫ್ ಜೊ ಏಕ್ ಐಸಾ ಜಗಹಾ ಹೇ ಜಹಾಂ ಫೂಲೋ ಕಾ ಔರ್ ರಂಗ ಬಿರಂಗಿ ಫೂಲೋ ಕಾ ಶಹರ್ ತೋ ಇಸ್ ಸಮಯ ವಹಾಂ ಸೆ ಯೇ ಕಾರ್ಯಕ್ರಮ ಕೋ ಸುನ್ ರಹೆ ಔರ್ ಆಜ ಕೋಶಿಶ್ ಕರುಂಗಾ ಕೋಶಿಶ್ ಯಹಿ ಹೇ ಕಿ ಹಮಾರೆ ಜ್ಯೋತಿಷ್ ಕಾ ಪ್ರಕಾಶ್ ಕಾರ್ಯಕ್ರಮ ಕಾ ಜೊ ಸಂದೇಶ ಹೇ ಜೊ ಹಮಾರೆ ವಿಶೇಷಜ್ಞ ಲೋಕ ಖೋಜ್ ಕರ್ಕೆ ಹಮಾರೆ ಲಿಯೇ ರಖ ಚುಕೆ ಹೇ ತೋ ಅಭಿ ಆಪ್ಕೆ ಲಿಯೇ ಔರ್ ರಖನೆ ಕೆ ಲಿಯೇ ಹಮಾರೆ ಸಾಥ್ ಜುಡ್ ಗಯೇ ಹೇ ಬಬ್ಲಿ ಜಿ ಔರ್ ಬಬ್ಲಿ ಜಿ ಅಪ್ನಾ ಎಂಟ್ರಿ ಡಾಲ್ತೇ ಹೇ ಫಿರ್ ಹಮ್ ಕಾರ್ಯಕ್ರಮ ಕೋ ಆಗೇ ಬಢಾಯೆಂಗೆ
1: दर्द कम करना है तो उसे समेट कर मत रखो उसे बह जाने दो क्योंकि आँखें हमारे दिल का आईना है। फाहन रेडियो सुनने वालों को मेरी ओर से नमस्कार।
0: तो दोस्तों जैसे कि अभी आपने सुन ही चुके हैं और बबली जी भी अपना संदेश को रख चुके हैं तो हम क्यों ना वही गीत की ओर बढ़ते हैं जो हर सप्ताह हम अपने सभी सुनने वालों के लिए चलाते हैं कि तेरा राम जी करे बेड़ा पार जिसका मन अभी उदास है तो मन का उदासी दूर करने के लिए हरिओम शरण के माध्यम से हम सब चलाते हैं तेरे राम जी करे बेड़ा पार।